ಧಾಕಿಟ್ಟೆ ಧಾತ್ರಕ ಧಟ್ಟೆ ಕತ್ರಕ ಧಟ್ಟೆ ಕತ ಗದಿಗಿನ ಧಾಕತೆ ಧಾನ ಧಾಕಿಟ್ಟೆ ಧಾತ್ರಕ ಧಟ್ಟೆ ಕತ್ರಕ ಧಟ್ಟೆ ಕತ ಗದಿಗಿನ ಧಾಕತೆ ಧಾನ ಧಾಕಿಟ್ಟೆ ಧಾತ್ರಕ ಧಟ್ಟೆ ಕತ್ರಕ ಧಟ್ಟೆ